ವಾಸಂಕೋರ್ ಉದಯ್ ಗುಬದ ಬಲೆಹು ಅದೀದೇನ್ ಉದಯ್ ಇವ್ಗಾಲೆ ಗಾನಯದ್ ನೌನು ತಕುಂಬರು ಸೂರ್ ಗಾಲ್ ನಾಯ್ಗೊತ್ ಸಬ್ಬೋತಿ ದಿಫೆ ತಕ್ ಆಯ ಇಸ್ನೆ ಏನ್ ಓ ತಕ್ ಆಯ ಉದರಿ ಸೇಭಾದ ತೋಗದಾತ ಅಬರಿ ಉದರಿ ಬಿಹಿ ಇಸ್ನಿಯೋ ಬುರಾವಿ ಉದಯ ಕಿಯೈ ಯಾ ನಾನಾಯ್ ಉನೋ ತಕ್ ನೀಶುಗಟ್ ಉನೋ ತಕ್ ಫಾಯ್ ಸೇತಿತ್ ಮಲ್ಲ ನೀ ದಿಫ್ ಏನ್ ಇದೀನೋ ಇದಿಯೋ ಬುರಾವಿ ಉದಯ್ ಊರಾವ್ಯ ಕೆಲ ಕೆ ಫೋಕ್ತಿ ಬರ್ಯ ತು ಸಬ್ಬು ತೋ ನಾತಿ ಎಂ ಬೆಹಾಯಿನಿ ಮೀನಾನ್ ಅನೆ ಓ ಮೀನ್ ಓಂ ಬಾತ್ ಕೊಯ್ ಅಲ ಕೆ ಫೋಕ್ತಿ ಬರೇ ದೇ ಕ್ಯಾ ಉನಾನೆ ತಿಕ್ಕತಿ ನಾತಿ ಕೌನೋ ತಕ್ ವಾಯ್ಹ ತಿರ್ತಿ ಮಲ್ಲ ಈಗೆ ಅಂದೇ ಬೇನ್ ಯುಷ್ ಗೀಗೆ ಉಂದ ಬರು ಓ ತಕ್ ದೈ ತುಕ್ಯೈ ಶಾಗುಡ್ ಆ ಮಲ್ಲ ಮೀಮಶಿ ದಾ ಇದೀತ್ ಮೀಮಶಿ ದಾಯ್ ತುಕ್ಕು ತಾಕೋ ಕೊಯ್ ಮೀಮಶಿ ಇದೀತ್ ಮೀಮಶಿ ದಾ ಎಬಿಸ್ ಇದೀತ್ ತೇ ಸಿಬಾ ಹುವ ಅಬರಿ ಕೊಯ ಕಿಸಿ ಐ ಚಕ್ಕಿ ಅಕಿಯ ಯಕಿಯಾನ್ ಓ ಪುನೂ ದೈ ಗುದ ಭಲೆ ಹದೀದೆ ನಕು ಉದಾರಿ ಬೇ ಭರ್ ಏನು ಭರಿ ತಕ್ ಗೀಗನ್ ಹೋಗ್ ಗೀಗನ್ ಹೋಗ್ ಗೀಗನ್ ಹೋಗ್ ಇದೆ ಏನೋ ಓ ತಕ್ ಎಬೈ ಮರಿ ಡಾಬಿಯೈತ್ ಹೊಯ್ ಫರ್ಯಾ ಇದೆಯೋ ಊ ತಕ್ ಮಲಕ್ ತಾಯಿ ಬಕೋಯ್ ಅಭಿಕೈತ್ ಬರೋ ಭರಿ ಬಿಶುಗುಡೈತ್ ಇಫಿರ್ ಐತ್ ಬರ್ರಾಬ್ ದಾಸಿಯ ಏದ್ ಒಂದಾಬ್ ಇಫಿರ್ ಐತ್ ಬರ್ರಾಬ್ ದಾಯೈತ್ ಯಕ್ ಇದೆಯೋ ತವಾಲೆ ಹಬಯಾತೇದ ಇಫದಕ್ ಇಯ ಏದ್ನ ತುಗಸಾತು ಬಕ್ ತೆಹೈ ಭೀಸನ್ ಯಕಿಯೈ ತಿಸುಭ ಅರು ಇದೇನ ಅಬ್ರಿ ಕಫಿಯಕೇನ ಇಗೇ ಸುಭಾ ಗೀಗೈ ಹಾಯ್ ನಾ ಯಕರಫೇನೇನ್ ಹಾಯ್ ನಾ ಭಾ ಇಂದೇತ್ ತು ದುನಿಯಾತು ತು ದುನಿಯಾತಿಯು ಅಕರಫೇನ ಆಖರ ಥಯ ಆತು ತೋ ನಾತಿ ಥಯ ಅತೋ ನಾತಿ ಬಾ ದಿಫ್ ಬಾ ಬಾಯ್ ಒ ದುನಿಯಾತಿಯು ಅಕರಫೈ ತೂ ಬನೆಕ್ ಯಾ ಬಾ ಹಮಿದೋಕ ಇದೆ ಏನ್ ಹಬಯಾತ್ ಗೇ ದಿನಿ ಥಬಯಾತ ಇಮಾನ್ ಇಬರಿ ಓ ತಕು ಇಮಾನೋ ಏಶುವಿನ್ ಇಮಾಮ್ ಬಾ ಬರಿ ಯೋ ತಕು ಇಮಾನ್ ಹೋ ಇದೇನ ತು ತು ದುನಿಯಾತಿ ಹುವ ಉಂಬತಿಯೋ ಅವರೇನೇತಿ ಭದಿ ದೀನಿ ಗಾನ ಎಂದೆ ಉಮಿಮಶಿ ತಾಬಿ ಹುವ ಶೂಕೆ ಥರಾರ ತೂಯತ್ ಉಗನಿ ಥೀಂದ ಫಾಯ್ದೆ ಕಮೆ ಲೋತಿಯಾನಿನ್ ತು ತೂಯತ್ ಉಗನಿ ಥಿಯಾಯ್ ತಕ್ ಫಾಯ್ದೆ ಕಮೆ ಲೋತಿಯ ಎಂದೆ ದಬಾಯ್ ತೇಫೆ ತೋಣ ಎಕ್ತೇನು ತು ದಾಯಿ ಸಕೀನಿ ತೋಷ್ಬೋ ಸಕೀನಿ ಅಲ್ಲಾಹೋ ಹೇ ನಕ ಸಕೀನಿ ಅಲ್ಲಾಹೋ ಬಿಹಾಯ ನಕ ಬಕ್ ತಾರೆ ದನ್ನಿ ದಾಸೆ ದನ್ನೆ ಎಂದೆ ಓ ನಾತಿ ತುಡಿಮಿಯಾಯ್ತಿ ಬಿ ಬೇರ್ ಸೈನೇಬ್ ಓ ಖಾಯ್ ಬಿ ನಗೀಲ್ ನೇಬ್ ಶಿಬ್ಬಾನು ಕರಾಯ್ದೇಲ ಆದ್ಮೂರ್ ತುಂದಿ ವಾತೋ ಗಿಂದೆ ತೋ ನಾತಿ ಉಮಿಮಶಿ ಭದೀದೀನಿ ಶಿಬ್ಬಾನು ಕರಾಯ್ದೇಲ ಎಂದೇತ್ ಉಂಬರು ಉಮಿಮಶು ಆದ್ಮೂರ್ ತುಂದಿ ವಾತೋ ಗಿಂದೇತ್ ತೂನ ಲೈತ್ ಲೈತ್ ವೆತ್ ಕಾಯತ್ ಕಸ್ಸಾನ್ ಓಲ್ಹದುವ ಉಮಿಮಶುವ ಉಂಬ ತೋ ನೀ ಬನಿಯದೆ ದಿವಾತೋ ಅಕೋ ದಾಯಿ ನದೈ ಬಲಮಿ ತಮ್ನೆ ತೂನ ಅರ್ರಿವೋನ್ ಎಂದೆ ವೇ ತೂ ತು ದುನಿಯಾತಿ ಭದೀದೀನಿ ಅಕೋ ತು ದುನಿಯಾ ತು ಹವ್ವಾಲೆ ದೀಮಾಪ್ ತುಲಕಾಕ ಬತೋ ಕಾಮನಿ ನೀನಾ ಕಿತ್ ಜಾಹೆಲಾಯನ್ ತೊಂತು ತೇಮ್ ಸಿವನೆ ತು ತೋ ನಾತಿ ತುತ್ತು ದುನಿಯ ಮಿಶು ಹವಲ್ ನಿಸ್ರೆ ಕಾಯೆ ತುನೂನ್ ಬಿಡ್ಡಿಗಿಲ್ನ ಹೋಯ್ ಹಯಾಯ್ನೆ ನೆಯದೇತ್ ಕಿತ್ತೆ ಅಕೋ ಊಧೈ ತುತ್ತೋ ನಂಬ ತೋ ತುತ್ತು ದುನಿಯಾತಿ ಹಿಸಾಬೋ ದೀತಿತ್ ಬಲಮಿ ತಮೇನೆ ತೋನ ವ ಬಲಮಿ ಯೋಮಲ್ಗಾಮಯದ ಯಕ್ಸೇನೆ ತೋನ ಅರ್ರೀವ್ ಇಂದೆ ವೇ ನಾತಿ ತು ದುನಿಯ ಥಲಕ್ಕೋರಿ ತುಲಾಮಾದಿಯತ್ತೆ ಅನೆ ತಿಕ್ಕು ಅಮೀ ಸಹರ್ವೇ ತಿಕ್ತ ತುಗಾರ ತೀತು ತೋ ನಾತಿ ಉತೆಮ್ ಸಿವನೇ ಬೂ ಅನೆ ತಿಕ್ಕು ಅಮೀ ಸಹರ್ವೇ ತಿಕ್ತ ತುಗಾರ ತೀತು ಇಂದೇ ತುಂದಿವಂಬ ತೂ ಓನ್ ಊ ತಕ್ ಒಗರೋಯೋನ್ ಮಾಲುವ ಮಲ್ಲಗಾವುವ ರೇವುವ ನಿಸ್ರಿಕಾವುವ ರಷದುವ ನತ್ಕ ದಾಸಿದ್ದಾಯ ಬತ್ಕೊಕ್ ಗುದ ಗಿರಿಶ ಅಮ್ರೂ ಆಯಿಮನ್ ತಿಂದಿ ಒಬ್ಬೇನೋ ದೋರ್ ಗಾಲ್ ದೋರ್ ತೂ ಇನ್ ಏ ತೀತುಕ್ ಲೈತುವೇರ್ ಮೀನಾ ಲೌತಿನಿ ಅಕು ಹಿಸಾಬೋಗ್ ದನ್ಯತ್ತೂನ ಅರ್ರಿ ಹೋಗಿನ್ ವೇ ನಾತಿ ಎನಿಸ್ರಿಕಾಯತ್ ಲೀಲಿ ಹುವ ತೇಫು ಓಯರ್ವ್ ಗಬಾತ್ವ ದುನಿಯಾ ದಮ್ರಮ ತೀಫಿಯನ್ ಗೀಕ್ತಿ ಮಿತಿ ಅಮ್ಮೆರೀತಿದಿನ್ ತೋನ್ ತು ಹದಿದಿಯ ತಾತ್ನಿಪ್ತು ತೇಮ್ ಸಿವ್ನೇ ತೂ ನಿಸ್ರಿಕಾಯತ್ ಲೀಲಿ ಹುವ ತೇಫು ಓರೆವ್ ಗಬಾತ್ವ ಎಂದೇ ಮೀನಾನ್ ಎನಿಸ್ರಿಕಾ ಎನಿಸ್ರಿಕಾವ್ವ ಓಮಾಲುವ ಓಂ ಫಾವ ನಾ ಆತ್ಕ ಮರ್ರಿಯೋ ಕಸ್ತೋಂ ಬತ್ತು ತುತ್ತಿ ಮಿರಿಯತ್ ಲೈತ್ ಲೈತ್ ಬಿತ್ಕಾಯ್ ದಾಸಿ ದೀತಿತ್ ಉಷಿ ಗೀಗಿ ತಿಂದಿಯ ತೋನ ಕಣ ಎಂದೆ ವೇ ನಾತಿ ಅಯಾಯ್ತ ಕಿ ಥಬ್ರು ಆವ ಮೇಲ ಬೀ ಸಣ್ಣ ದೈನೆ ಹಾ ಐನೋಗ್ ದಿಗಾ ಬೇಬಾಲ್ ಯಕ್ಸೋಗ್ ಇಂದಿಯೇತ ಎನ್ ಒಂಬತೋ ತೇಮ್ ಸಿವ್ನೇಕ್ ಅಯಾಯ್ ಅಯಾಯ್ ಧಯುಕ್ ಬರುಕ್ ಲತ್ನಿ ಐತ್ ಡಿಪ್ತಿನಿಯೋಬ್ ದೋಗ್ ಡಾಬೆನ್ ತೋ ಹಾ ಏ ಬೀನೋಕ್ ಬೇನ್ ತೋ ಹಾ ಏ ಬೀನೋಕ್ ತೋ ಇಸ್ಕತಿಮ್ ನೋಕ್ ಬೇನ್ ತೋ ಇಸ್ಕತಿಮ್ ನೋಕ್ ಕಸ್ತೋ ತುತ್ತೋನ ಒಂಬರೋಕ್ ಶೂಕ್ ಸಾವುಕ್ ಮಿಯಾದಿ ಬಕ್ವ ಬಕ್ವ ಡಾಬೇನ್ ಬಾಬು ಕುವ ಕಸ್ಸಾ ಡಾಬೆ ಓನ್ ತೂಯದ್ ಏತ್ನಿಯೋ ಭಲಿ ಕಿತ್ವರ ಅಕೋ ಹಬಿರಾಯ ವೇ ನಾತಿ ವ ತು ಇಂತೂ ಕಗೀಕ್ತೇನ್ ವೇ ನಾತಿ ತೇಬ್ರಿ ತಿಫೋದ್ ಅನೂವ ಅಲ್ಲಾ ಅಮನಾತಿ ನೇಕ್ ತೂನ ತೂನನ್ ದಲೀಲ್ ಓನ್ ಅಲ್ಲಾ ಅಮನಾತಿಂದೇಕ್ ಒಂಬರು ಗುದಾನ ತೆಹೆ ತಾಬರಿ ತೇಫು ಬಾಬರೀತುವ ತಿಂದಿವ ತಿದಾಯಿಲೋ ಅವ್ವ ಏರ್ಬೈ ಹಯಾಯ ಅವ್ವ ಓಧ ಏಕನ ಅವ್ವ
imbare kasee shambibeka umbaru ukwasanai hai a kasto hoiretni. Hataita fe osugua eni obu yamane waktaya iwawanokna natwaada ibahiwin. Tontu temsiune tu onu tak tumbatio eni waktaye imishub daasat iab iktieb idaasan adieb balimbare wawani suri abba kaib huya kabba kaib imbare wawanin. We natib mbadda iri shalawa yurja ike rabanib khaynai arawak keyan anda ila shashoinin. Tontu temsiune tu to natib badda iri shalawa yurja ike rabanib an anda unnet it arik arik iit garoyo na thisin baddab ke rabani bedena baddab hurjab rishali bede baddab rishale bedena hurjab ke rabani bedena unnet garoyo na thisin da akaranda garoyo na thisin dagwaguda garoyo na thisin firsanda garoyo na thisin ottona kasse unodhai tuyat apka tu tuyat mallate heriu tuya thariyo botak marre ako betonati dai on udhai on udaman orhenai nai ottonato idevne tonato halalo irashidne tonato harami isegne tonato tobdau udhayun shalla ure wal awa dai evdanai ure wal awa to neharwe nemer henen tonato hadidna netto tim saune tu vasanko orit habaya gale nate bhadidna itim saune ba on udhai tutto dunia hashaidaru giga daru sabo koid ina on udhai laharatio da shagamene tonatu ogaroyokna lait lait bitkai na ate da na daina daigna radio samar are tushbonai salamine okna

ಬಾಸಂಕೋರ್ ಉದಯ್ ಗುಬದ ಬಲೆ ಹೋ ಅದೀದೇನ್ ಉದಯ್ ಗಾಲೆ ಗಾಣಯದ್ನ ಉನು ತಕುಂಬರು ಸೂರ್ ಗಾಲ್ನಾಯ್ ಗೊತ್ ಸಬ್ಬೋತಿಬ್ ದಿಫೆ ತಕ್ ಆಯ ಇಸ್ನೆ ಏನ್ ಓ ತಕ್ ಅಯಾಬ್ ಉದರಿಬ್ ಸಿಭಾದ ತೋಗ್ದಾತ ಅಬರಿಗ್ ಉದರಿಬ್ ಇಹಿ ಇಸ್ನಿಯೋ ಬುರಾವಿದ ಕಿಯೈತ್ ಯಾ ನಾನಾಯ್ ಉನು ತಕ್ ನೀಶ್ ಗೊಟ್ ಉನು ತಕ್ ಫಾಯ್ ಸೇತಿತ್ ಮಲ್ಲನಿ ದಿಫ್ ಏನ್ ಇದೀನೋ ಇದಿಯೋ ಬುರಾವಿಯುದ ಊರಾವ್ಯ ಕೈತ್ ಯಾ ಅಲಕೆ ಫೋಕ್ತಿ ಬರ್ಯಾ ತು ಸಬ್ ತೋ ನಾತಿಬ್ ಎಂ ಬೆಹಾಯಿನಿ ಮೀನಾನ್ ಅನೆ ಓ ಮೀನ್ ಓಂ ಬಾತ್ ಕೊಯ್ಯು ಅಲಕೆ ಫೋಕ್ತಿ ಬರೇದೆ ಕ್ಯಾ ಉನಾನೆ ತಿಕ್ಕತಿ ನಾತಿ ಕೌನು ತಕ್ ವಜಹ ತಿರ್ತಿತ್ ಮಲ್ಲ ಈಗೆ ಅಂದೇ ಬೇನ್ ಯುಷ್ ಗೀಗೆ ಉಂದ ಬರು ಓ ತಕ್ ದೈ ತುಕ್ಯೈತ್ ಇಶಾಗುಡ್ ಆನ್ ಮಲ್ಲಾಬ್ ಮೀಮಶಿ ದಾ ಇದೀತ್ ಮೀಮಶಿ ದಾಯ್ ತುಕ್ಕು ತಾಕು ಕೊಯ್ದು ಮೀಮಶಿ ಇದೀತ್ ಮೀಮಶಿ ದಾ ಎಬಿಸ್ ಇದೀತ್ ತೇ ಸಿಬಾ ಹುವ ಅಬರಿ ಕೋಯ ಕಿಸಿ ಐಚ್ ಬಕ್ಕಿ ಅಕಿ ಯಕಿಯಾನ ಓ ಪುನೂ ದೈ ಗುದಾ ಭಲೆ ಹದೀದೆ ನಕು ಉದಾರಿ ಬೇ ಭರ್ ಏನ್ ಉಭಾರಿ ತಕ್ ಗೀಗನ್ ಹೋಗ್ ಗೀಗನ್ ಹೋಗ್ ಗೀಗನ್ ಹೋಗ್ ಇದೆ ಏನ್ ಓ ಓ ತಕ್ ಎಬೈತ್ ಮರಿ ಡಾಬಿಯೈತ್ ಹೊಯ್ ಫರ್ಯಾ ಇದೆಯೋ ಊ ತಕ್ ಮಲಕ್ ತಾಯಿ ಬಕು ಅಭಿಕೈತ್ ಬರೋ ಭರಿ ಬಿಶುಗೂಡೈತ್ ಇಫಿರ್ ಐತ್ ಬರ್ರಾಬ್ ದಾಸಿಯ ಏದ್ ಒಂದಾಬ್ ಇಫಿರ್ ಐತ್ ಬರ್ರಾಬ್ ದಾಯೈತ್ ಯಕ್ ಇದಿಯೋಬ್ ತವಾಲೆ ಹಬಯಾತೇದ ಇಫದಗ್ ಇಯ ಏದ್ನ ತುಗಿಸಾತು ಬಕ್ತೆ ಹೈ ಭೀಸನ್ ಯಕಿಯೈತ್ ತಿಸುಭ ಅರುವುದೇನ ಅಬ್ರಿ ಗಫಿಯಕೇನ ಇಗೇ ಸುಭಾಗಿಗೈ ಹಾಯ್ ನಾ ಅಕ್ರಫೇನೆ ಹಾಯ್ ನಾ ಬಾ ಇಂದೇತ್ ತು ದುನಿಯಾತು ತು ದುನಿಯಾತಿಯು ಅಕ್ರಫೇನ ಆಖರ ಥಾಯ್ ಆತು ತೋ ನಾತಿ ಥಾಯ್ ಅತೋ ನಾತಿ ಬಾ ದಿಫ್ ಬಾ ಬಾಯ್ ದುನಿಯಾತಿ ಅಕ್ರಫೈ ತೂಬನೆಕ್ ಯಾ ಬಾ ಹಮಿದೋಕ ಇದೆ ಏನ್ ಹಬಯಾತ್ ಗೇ ದಿನಿ ಥಬಯಾತ ಇಮಾನ್ ಇಬರಿ ಓ ತಕು ಇಮಾನೋ ಏಶುಯಿನ್ ಇಮಾಮ್ ಬಾ ಬರಿ ಓ ತಕು ಇಮಾನ್ ಹೋ ಇದೆ ನಾ ತು ತು ದುನಿಯಾತಿ ಹುವ ಉಂಬತಿಯೋ ಅವರೇನೇತಿ ಭದೀದೀನಿ ಗಾನ ಇಂದ ಉಮಿಮಶಿ ತಾಬಿ ಹುವ ಶೂಕೆ ಥರಾರ ತೂಯತ್ ಉಗನೀಬ್ ಥಿಯಿಂದ ಫಾಯ್ದೆ ಕಮೆ ಲೋತಿಯಾನಿನ್ ತು ತೂಯತ್ ಉಗನೀಬ್ ಥಿಯಾಯ್ ತಕ್ ಫಾಯ್ದೆ ಕಮೆ ಲೋತಿಯ ಇಂದ ದಬಾಯ್ ತೇಫೆ ತೋನ ಇಕ್ತೇನು ತು ದಾಯ್ ಸಕೀನಿ ತೋಷ್ಬೋ ಸಕೀನಿ ಅಲ್ಲಾಹೋ ಹೇನ ಕ ಸಕೀನಿ ಅಲ್ಲಾಹೋ ಬಿಹಾಯೇನ ಕ ಬಕ್ ತಾರೆ ದನ್ನಿ ದಾಸೆ ದನ್ನೆ ಇಂದ ಓ ನಾತಿ ತುಡಿಮಿಯಾಯ್ತಿ ವಿ ಬೇರ್ ಸೈನೇಬ್ ಓ ಖಾಯ್ ವಿ ನಗೀಲ್ ನೇಬ್ ಶಿಬ್ಬಾನು ಕರಾಯ್ ದೇಲ ಆದ್ಮೂರ್ ತುಂದಿ ವಾತೋ ಗಿಂದ ತೋ ನಾತಿ ಉಮಿಮಶಿ ಭದೀದೀನ್ ಶಿಬ್ಬಾನು ಕರಾಯ್ ದೇಲ ಇಂದೇತ್ ಉಂಬರು ಉಮಿಮಶು ಆದ್ಮೂರ್ ತುಂದಿ ವಾತೋ ಗಿಂದೇತ್ ತೂನ ಲೈತ್ ಲೈತ್ ವಿತ್ ಕಾಯ್ತ್ ಕಸ್ಸಾನ್ ಓಲ್ಹದುವ ಉಮಿಮಶುವ ಉಂಬ ತೋ ನೀ ಬನಿ ಅದೇ ದಿವಾತೋ ಅಕೋ ದಾಯಿ ನ ದೈ ಬಲಮಿ ತಮ್ನೆ ತೂನ ಅರ್ರಿವೋ ಇಂದೆ ವೇ ತೂ ತು ದುನಿಯಾತಿ ಭದೀದೀನೆ ಅಕೋ ತು ದುನಿಯಾ ತು ಹವ್ವಾಲೆ ದೀಮಾಪ್ ತುಲಕಾಕ ಬತೋ ಕಾಮನಿ ನೀನಾ ಕಿತೆ ಜಾಹೆಲಾಯನ್ ತೊಂತು ತೇಮ್ ಸಿವನೆ ತು ತೋ ನಾತಿ ತು ತು ದುನಿಯಾ ಮಿಶು ಹವಲ್ ನಿಸ್ರೆ ಕಾಯ ತುನೂನ್ ಬಿಡ್ಡಿಗಿಲ್ನ ಹೋಯ್ ಹಯಾಯ್ನೆ ನೇದೇತ್ ಕಿತ್ತೆ ಅಕೋ ಊಧೈ ತು ತೋ ನಂಬ ತೋ ತು ತು ದುನಿಯಾತಿ ಹಿಸಾಬೋ ದೀತಿತ್ ಬಲಮಿ ತಮೇನೆ ತೋ ನೋವ ಬಲಮಿ ಯೋಮಲ್ಗಾಮಯದ ಯಕ್ಸೇನೆ ತೋನ ಅರ್ರೀವ್ ಇಂದೆ ವೇ ನಾತಿ ತು ದುನಿಯ ಥಲಕ್ಕೋರಿ ತುಲಾಮಾದ್ಯತ್ತೆ ಅನೆ ತಿಕ್ಕು ಅಮಿ ಸಹರುವೆ ತಿಕ್ತ ತುಗಾರ ತೀತು ತೋ ನಾತಿ ಉತೆಮ್ ಸಿವನೆ ಬು ಅನೆ ತಿಕ್ಕು ಅಮಿ ಸಹರುವೆ ತಿಕ್ತ ತುಗಾರ ತೀತು ಇಂದೇ ತುಂದಿ ಒಂಬತು ಓನ್ ಊ ತಕ್ ಒಗರೋಯೋನ್ ಮಾಲುವ ಮಲ್ಲಗಾವುವ ರೇವುವ ನಿಸ್ರಿಕಾವುವ ರಷದುವ ನತ್ಕ ದಾಸಿದ್ದಾಯ ಬತ್ಕೊಕ್ ಗುದ ಗಿರ್ಷ ಅಮ್ರು ಆಯಿಮನ್ ತಿಂದಿ ಒಬ್ಬೇನೋ ದೋರ್ ಗಾಲ್ ದೋರ್ ತೂ ಇನ್ ಏ ತೀತುಕ್ ಲೈ ತುವೇರ್ ಮೀನಾ ಲೌಚಿನಿ ಅಕು ಹಿಸಾಬೋಗ್ ದನ್ಯ ತೂನ ಅರ್ರಿ ಹೋಗಿನ್ ವೇ ನಾತಿ ಎನಿಸ್ರೆ ಕಾಯ ತ್ಲೀಲಿ ಹುವ ತೇಫು ಓಯರ್ ಗಬಾತ್ವ ದುನಿಯಾ ಅದಮ ರಮ ತೀಫಿಯನ್ ಗೀಕ್ತಿ ಮಿತಿ ಅಮ್ಮೆ ರೀತಿದಿನ್ ತೋನ್ ತು ಹದಿದಿಯ ತಾತ್ನಿ ತು ತೇಮ್ ಸಿವ್ನೆ ತೂ ಎನಿಸ್ರೆ ಕಾಯ ತ್ಲೀಲಿ ಹುವ ತೇಫು ಓರೆ ಗಬಾತ್ವ ಎಂದೇ ಮೀನಾನ್ ಎನಿಸ್ರೆ ಕಾಬ್ ಎನಿಸ್ರೆ ಕಾವ್ವ ಓಮಾಲುವ ಓಂ ಫಾವ ನಾ ಆತ್ಕ ಮರ್ರಿಯೋಬ್ ಕಸ್ತೋ ಓಂ ಬತ್ತು ತುತಿ ಮಿರಿಯತ್ ಲೈತ್ ಲೈತ್ ಬಿತ್ಕಾಯ್ ದಾಸಿ ದೀತಿತ್ ಉಷಿ ಗೀಗೆ ತಿಂದಿಯ ತೋನ ಕಾಣ ಎಂದೆ ವೇ ನಾತಿ ಅಯಾಯ್ತ ಕಿ ಥಬ್ರು ಆವ ಮೇಲ ಬಿ ಸನ್ನ ದೈನೆ ಹಾ ಐನೋಗ್ ದಿಗಾ ಬೇ ಬಾಲ್ ಯಕ್ಸೋಗ್ ಇಂದಿಯೇತ ಎನ್ ಒಂಬತೋ ತೇಮ್ ಸಿವ್ನೆ ಅಯಾಯ್ ಅಯಾಯ್ ಧಯುಕ್ ಬರುಕ್ ಲತ್ನಿ ಐತ್ ಡಿಪ್ತಿನಿಯೋಬ್ ದೋಗ್ಡ ಡಾಬೆನ್ ತೋ ಹಾ ಎ ವಿನೋಕ್ ಬೆನ್ ತೋ ಹಾ ಎ ವಿನೋಕ್ ತೋ ಇಸ್ಕತಿಮ್ ನೋಕ್ ಬೆನ್ ತೋ ಇಸ್ಕತಿಮ್ ನೋಕ್ ಕಸ್ತೋ ತುತ್ತೋನ ಉಂಬರೋಕ್ ಶೂಕ್ ಸಾವುಕ್ ಮಿಯಾದಿ ಬಕ್ವ ಬಕ್ವ ಡಾಬೇನ್ ಬಾಬು ಕುವ ಕಸ್ಸಾ ಡಾಬೆ ಓನ್ ತೂಯದ್ ಏತ್ನಿಯೋ ಭಲಿಬ್ ಕಿತ್ವರ ಅಕೋ ಹಬಿರಾಯ ವೇ ನಾತಿ ವ ತು ಇಂತೂಕ್ಕ ಗೀಕ್ತೇನ್ ವೇ ನಾತಿ ತೇಬ್ರಿ ತಿಫೋದ್ ಅನೂವ ಅಲ್ಲಾ ಅಮನಾ ತಿನ್ನೇಕ್ ತೂನ ತೂನನ್ ದಲೀಲಿನ್ ಓನ್ ಅಲ್ಲಾ ಅಮನಾ ತಿಂದೇಕ್ ಉಂಬರು ಗುದಾನ ತೆಹೆ ತಾಬರಿ ತೇಫು ಬಾಬರಿ ತುವ ತಿಂದಿವ ತಿದಾಯಿಲೋ ಅವ್ವ ಏರ್ಬ ಹಯಾಯ ಅವ್ವ ಓಧ ಏಕನಾ ಅವ್ವ
ಎಂಬರೆ ಕಸ್ಸೇ ಶಂಬಿಬೇಕ ಒಂಬರು ಉಕ್ವಾಸಾನ ಹಾಯ್ ಅ ಕಸ್ತೋ ಹೊಯ್ರಿತ್ನಿ ಹತಾಯ್ತ ಫೇ ಓ ಸೂಗುವ ಏನಿ ಓಬು ಯಮಾನೆ ವಕ್ತಾಯವ ನೋಕ್ನ ನಾತ್ವಾದೈ ಬಹಿವೆನ್ ತೋಂತು ತೇಮ್ ಸಿವನೆ ತು ಓ ನೂ ತಕ್ ತುಂಬತಿಯೋ ಎನಿ ವಕ್ತಾಯ ಇಮಿಶು ದಾಸ ಅದಿಯಾಬ್ ಇಕ್ತಿಯೇ ಬಿದಾಸನ್ ಅದಿಯೇ ಬಲಿಂಬರೆ ವಾವನಿ ಸೂರ್ಯ ಅಬ್ಬಾ ಕಾಯ ಭುಯ್ಯ ಕಬ್ಬಾ ಕಾಯ ಬಿಂಬರೆ ವಾವನೆಂದ್ ವೇ ನಾತಿ ಬಡ್ಡ ಇರಿ ಶಾಲವ್ವ ಹುರುಜ ಇಕೆ ರವಾನಿ ಹಾಯ್ ನಾಯಿ ಅರವ ಕೆಯಾನ್ ಆಂದ ಇಲ ಶಶೋಯಿನಿಂದ್ ತೋಂತು ತೇಮ್ ಸಿವನೇ ತು ತೋ ನಾತಿ ಬಡ್ಡ ಇರಿ ಶಾಲವ್ವ ಹುರುಜ ಇಕೆ ರವಾನಿ ಅನ್ ಆಂದ ಉನ್ನೇ ಇದ್ ಅರಿ ಅರಿಕ್ ಅರಿಕ್ ಈದ್ ಗರೋಯೋ ನಾಥೀಸೀನ್ ಬಡ್ಡಾಬ್ ಕೆ ರವಾನಿ ವಿದಿನ ಬಡ್ಡಾಬ್ ಹುರುಜಾಬ್ ರೀಶಾಲಿ ವಿದಿ ಬಡ್ಡಾಬ್ ರೀಶಾಲೆ ವಿದಿನ ಹುರುಜಾಬ್ ಕೆ ರವಾನಿ ವಿದಿನ ಉನ್ನೇತ್ ಉಗರೋಯೋ ನಾ ಥೀಸಿಂದ ಅಕರಂದ ಉಗರೋಯೋ ನಾ ಥೀಸೀನ್ ದಗ್ವಗುದ ಉಗರೋಯೋ ನಾ ಥೀಸೀನ್ ಫಿರ್ಸಂದ ಉಗರೋಯೋ ನಾ ಥೀಸೀನ್ ಒತ್ತೋನ ಕಸ್ಸೇ ಉನೋಧೈ ತೂಯತ್ ಅಪ್ಕಾ ತೂ ತೂಯತ್ ಮಲ್ಲ ತೆಹೇರಿವ್ ತೂಯತ್ ಹರಿಯು ಬೋತಕ್ ಮರ್ರೆ ಅಕೋ ಬೆತ್ತು ನಾ ತೀದಾಯ್ ಓನ್ ಊಧೈ ಓನ್ ಉದಮಾನ್ ಉರ್ಹಿನಯ ನಾಯ್ ಒತ್ತು ನಾತು ಇದೇವ್ನೆತ್ತೋ ನಾತು ಹಲಾಲೋ ಇರಶಿದ್ನೆತ್ತೋ ನಾತು ಹರಾಮಿ ಇಸೇಗ್ನೆತ್ತೋ ನಾತು ತುಬಡಾವಿ ಉಧಯೂನ್ ಶಾಲಾ ಉರೆವ್ ಅಲಾವ ದಾಯವ್ ದಾನೈ ಅವರೆವ್ ಅಲಾವ ತು ನೆಹರು ನಿಮೇರ್ ಹೆನೆನ್ ತೋ ನಥೋ ಹದಿದ್ನನೆತ್ತು ತೀಮ್ ಸೌನೆ ಥು ವಾಸಂಕೋ ಓರಿತ್ ಹವಯ ಗಲೆ ನಾತೆ ಭದಿದ್ನ ಇತೀಮ್ ಸೌನೆ ಬಾ ಓನ್ ಊಧೈ ಉತ್ತು ದುನಿಯ ಹಶಾಯ್ ದಾರು ಗೀಗ ದಾರು ಸಾಬೋ ಕೊಯ್ ಈನಾ ಓನ್ ಊಧೈ ದಾಖರಾತ್ಯು ದಶಗಾಮೇನೆ ತೋನಾ ತೂ ಒಗರೋಯೋಕ್ನ ಲಹಿತ್ ಲಹಿತ್ ವಿತ್ಕಾಯ ನಾಯತೆ ದಾಯ್ ನಾ ದಾಯಿ ನ ಡಾಯಗ್ನ ರಾಧ್ಯು ಸಮರ್ ಅರೆ ದುಷ್ಭೋ ನಾಯ್ ಸಲಾಮೀನೆ ಓಕ್ನ.